0: ಹೊಳಲಿ
1: ಹಿಡಿಯರ್ನದಾ ಹೊಳಲಿ
0: ಮಳದ
1: ಒಲಿ ಒಲಿ ಒಲಿ ಸುಳದಿ ಬಂದೆ ಸಲ್ಲಿ ತಾಲಚಿ ತಾಲಚಿ ಮಾಕಮ್ಮ ವೇಟ್ಗೆ ಏನಾರು ದರ್ಕಳಿದೆ ವೇಟ್ಗೆ ಏನಾರು ಅಡಬಿ
0: ಜೋಡಿ
1: ಅಖ್ತರ್ ಮುಖದರ್ ಪದಿ ಮುಖಬಾನಿ ಕುರ್ಬಾನಿ ಕುರ್ಬಾನಿ ಪಕಾರದಾರಿ ದಾದಿ ಇಸ್ತಮಾಲ ಗೌತಮ ಕಡೆ ಸರ ಹಶವೆ ಬಲ್ದಾರ ಲುಗ್ಗ ಬರ್ತಲಗಿದೆ ಸರ ಹಶವೆ ತಲಾಡಿ ಲಾಡಿ ನಮ್ಗೆ ಸೀಸರ್ ಗೊತ್ತಾಗದ ಕಮಾಲಿ ಸಹಿ ಸಹಿ ಅವ್ರ ತು ಉಚಿತ ಹೊರಗಲಿ ಮೋಟರ್ ದಿಲ್ಲಿ ಮೋಟರ್ ದಿಲ್ಲಿ ಅಸ್ಪತಾಲ್
0: ಮೋಟರ್ ಬಿಲ್ಕುಲ್
1: ಬತಗೂರ ಎಕ್ಸೈಟೆಡ್ ತಚಿಕಲ ರಾಲಿ ಬಿಲ್ಕುಲ್ ಅರಸದನ ವಾರು ಪಾರದನ ಹತಾಶುಲು ಮೋಟರ್ ಮೋಟರ್ ಗಪ್ಪಲ್ಗೆ ಮೋಟರ್ ನೋಡಿ ಚಾಯ ಮೋಟರ್ ಆಗಲಿ ಅಸ್ಪತಾಲ್ ಕನದೇ ಒಲಾಡ
0: ಅಖ್ತರ್
1: ಮುಬಾರಕ್ ಬಾದ್ ಮುಲಿಗ ಅವ್ಕು ಸಲಾಮ್ ದುಆ ಚಾ ತಗೋಲು ವಾಡಿ ಸಲಾಮ್ ದುಆ ದೇ ಮುಲಿಗ ಜೀ
0: ಬಿಲ್ಕುಲ್ ಬಿಲ್ಕುಲ್ ಟೈಮ್ ಸರ್ ಬೀಗಿ ಯು ಯು ಪಂಚ್ ಸೆಕೆಂಡ್ ದಿರಾ ಸರ್ ಬಸ್ ಖತಮ್ ಶುದ ಖೈರ ಸರ್ ಜಿಲ್ಲಾ ಅಲ್ಲ.